0: ಪರಿಸ್ಥಿತಿ ನೋಡಿಕೊಂಡು ನಮ್ಮ ರೈತರು ಕೂಡ ಕಾಪಾಡಬೇಕಾದ ನನ್ನ ಕರ್ತವ್ಯ ಇದೆ. ನಮ್ಮ ರೈತರನ್ನು ಕಾಪಾಡಬೇಕು, ಕೋರ್ಟ್ ಆದೇಶ ಕೂಡ ಪಾಲನೆ ಮಾಡಬೇಕು. ನೀರಿನ ಗಮನದಲ್ಲಿ ಇಟ್ಕೊಂಡು ರಾಜ್ಯ ಬರೀ ಕಾವೇರಿ ಒಂದೇ ಅಲ್ಲ, ಇನ್ಕ್ಲೂಡಿಂಗ್ ತುಂಗಭದ್ರಾ ಇರ್ಬೋದು, ಆಲಮಟ್ಟಿ ಇರ್ಬೋದು, ಎಲ್ಲ ಕಡೆನೂ ಅಷ್ಟೇ ಡ್ಯಾಮ್ ನೀರನ್ನ ಗಮನದಲ್ಲಿ ಇಟ್ಕೊಂಡೇ ತೀರ್ಮಾನ ಮಾಡಿ ಅಂತ ಹೇಳಿದೆ ನಾನು.
1: ವಾಟರ್ ಮ್ಯಾನೇಜ್ಮೆಂಟ್ ಟ್ರಿಬ್ಯುನಲ್ ಹ್ಯಾಸ್ ಸಜೆಸ್ಟೆಡ್ 12,000 ಕ್ಯೂಸೆಕ್ಸ್ ಟು ಬಿ ರಿಲೀಸ್ಡ್ ಎವ್ರಿ ಡೇ ಫಾರ್ ದ ನೆಕ್ಸ್ಟ್ 15 ಡೇಸ್ ಅಂಡ್ ವಿ ಅಸೆಲ್ಸ್ ಆರ್ ಇನ್ ಡೀಪ್ ಕ್ರೈಸಿಸ್ ಅಂಡ್ ದಿಸ್ ದ ಮೀಟಿಂಗ್ ಜಸ್ಟ್ ನೌ ವಾಸ್ ಎಕ್ಸಾಕ್ಟ್ಲಿ ಅಬೌಟ್ ಹೌ ಸ್ಟೇಟ್ ವಿಲ್ ಬಿ ರಿಯಾಕ್ಟಿಂಗ್ ಟು ದ looming drought situation. So the chief minister and all the senior stakeholders will sit and take a call on what to do next. See, we are here to protect the interests of our people. We will not do anything that will go against their interest, and whatever has to be done will be done within the legal framework.
2: Today I was told that Central Water Commission has come out with a decision that Karnataka has to leave 12,500 cusecs of water in addition to what we have already done for 15 days. And this is something which we'll have to discuss and take a decision. In fact, Chief Minister and all the cabinet colleagues will sit together and take a decision regarding that.
3: And now we're slipping into a short break. Back with a whole lot more. Stay with us.